0: KRPI ರೇಡಿಯೋ ತೆ ತುಸಿ ಸುನ್ ರಹೇಸಿ ಲೈವ್ ಫ್ರಮ್ ಗುರು ನಾನಕ್ ಸಿಖ್ ಗುರುದ್ವಾರಾ ಸಾಹಿಬ್ ಸ್ಕಾಟ್ ರೋಡ್ ಸರಿ.
1: ಯು ಆರ್ ಲಿಸ್ನಿಂಗ್ ಟು KRPI 1550 ರೇಡಿಯೋ ಫರ್ನ್ಡೇಲ್ ವಾಷಿಂಗ್ಟನ್.

0: ಪಾಲ
1: ನಾಥ ನಾಥ ಗೋವಿಂದ ಗೋಪಾಲ
0: ನಾಥ
1: ಪುರುಖ ಕಾರಣ ಕರ್ತಾರ ಜೋ ಜೋ ಜಪೇ ಸೋ ಹೋಏ ಪನೀತ
0: ರಾಮ
1: ನಿರ್ಗುಣ ಯಾರ ನೀಚ ಅಜಾನ ಸರ್ವ ವೇಖೋಂಟ ಮುಖ ತ ಮುಖ ಪಾಯ
0: ಅನಕ
1: ರಾಜ ಭೋಗ